0: খেলি খেলি জলি।
1: Congratulations तुमका रास रास उल्लास कोशे इनो एक घर हूँ पैसा लेने की दार बंद करी जगी
2: आवे चिंतले तू ये नामनो नु सजार चीजाओं नु बारी विग्गी आई ली तू
1: बेजार करना का बल्ले तुझा घर तो कलाचा फंक्शन आके उंक जाऊ ना मुनो नु मुला राव आत तुर पेस्ता गेली आणि पूती को सो आई लॉस आने तसे आम्ही एक गडी आत तुर पेस्ता को सोना आईला आणि संजेर पूती भाईसरलो 7 वराचे फ्लाइट तका
0: ओके
1: दर बल्ले तू का गिफ्ट अडला सरप्राइज जाईत गे हा लो लो लो लो आले ना काले ना का आ लो लो लो पुटत पुटत दुबई तो नडला लो लो संभाल दोर हा ಗರು ಉಡ್ಡನ ಇಸ್ತಾನೆ ನಾನು ಬಿತ್ತರು ಮುನ ರಾಮ್ಚೆ ಬಿತ್ತರು ಸೋಲೋ ನೆತ್ತನಂತು ಮುಸ್ತಾಸ ಸೋಲೋಂಗು ಏಕ್ ಮಿಸ್ಟೇಕ್ ಜರಾಗಿ ಮುನ ಹೆಂಗಿ ಓ ಭೀಮ ಓಸೋ ಗಲ್ಚ ಬದ್ಲಾಕ ತೋಸೋ ಗಲ್ಲು ಜಲರಾನೆ ತುಕ ವಲ್ಲೆ ಏನೆ ಬರೋ ಜಾಗು ಮೆಲ್ಟು ಅಂಗೀರ್ ಕಾಲ ಕೆಲ ಮುನಾರ ಓ ಭೀಮ ಓಸೋ ಗಲ್ನು ಇಶಿನು ಕಣ್ಣ ಪಟ್ಟೆ ಜಾಗು ಇಸ್ಕೋಲ್ ದಿಸ್ತಾ ಬಡ್ಡಿ ಕಲರ್ ಅಸೋ ಕಡ್ಲ ವಲ್ಲೆ ಕಳು ಕಳು ಜತ ಪೂರ ಮೆಳೆ ಅನಿ ಮಂಡಲೆ ಪೂರ ದಿಸ್ತ ಅಂಗೆ ರುಮಳಾರ ಇಲ್ಲ ಸೊ ಮೆಳಪ ಕಲರ್ ತು ಸೋ ಕಡ್ಲ ಆತ ಪ್ಯಾಶನ್ ಕೈತೆ ಬರೇ ದಿಸ್ತ ತೆ ಕಲರ್ ಕಡ್ಲಾರ ಮುಂಚೆ ಪುತಾನ್ ಸಂಗ್ಲೆ ತೊತ್ತು ಟ್ರೆಂಡ್ ಮುಣನ್ ಆ ಎ ಜೋಣ ಚೆ ಮೇಜ್ ನಿಂಗೆ ನೈ ವಲ್ಲೆ ಏ ತುಮೇ ಸೋ ಜನಾನಿ ಗೋಷ್ಠಿ ಮೇಜ್ ಕಾಲ್ಯ ಕಡ್ಲಾಯಿ ಅಂಗೇರು 12 ಜನಾನಿ ಗೋಷ್ಠಿ ಮೇಜ್ ಅಡ್ಲಾ ಮೇ ಪೂತಾ ಗಡೆ ಸಮೋನ್ ಗೊತ್ತಾಗಿ ಏ ಏಕ್ ಮಿಸ್ಟೇಕ್ ಇಲಿ ತುವೇ ತೇ ಮಾರ್ ಬುಲಚ ಗಲಿ ಜಾಲ್ಲೆ ರೆ ಗಟ್ಟ ಉರ್ತಾ ಏ ಕಾಲೆ ಗಲಾಯಿ ಉರುಕಾಚ ಪೊಳ್ಳ ಬುರಿ ಅಲ್ಲೆ
2: ಇಟ್ಲೆ ಬಜೆಟ್ ನಾ ಭಯ ಅಮ್ಕ
1: ವಲ್ಲೆ ತುಕಾವೆ ಸಂಗ್ಲರ್ ಬೇಜಾರ್ ಜಾಯ್ತ ತುವೇ ಮಾತ್ರ ಅಲ್ತಾರ ಅವಳೆ ಖಂಡ ಪಟೆ ಒಡ್ಡು ಕೆಲೈ ಅನಿ ಪೂರ ಜಾಗು ವೇಸ್ಟ್ ಕೆಲೈ ಅಂಗತ್ ಕೋ ಸುಬೀತೇಕ್ ಉಗ್ಲು ಲೈಟ್ ದೇವೆ ತಲ್ಲು ಪೆಶನ ಸೋ ಗೊತ್ತಾಗಿ ಹಂಗೆ ರಾಮೆ ಅಲ್ತಾರ ಲಾನ್ ಕೊರ್ಲು ಓಡ್ಲೆ ತೆ ಶಾಂಡಿಲಿಯರ್ ಗಲ ಗೊತ್ತದು ಒಡ್ಲು ಗೋಪುರ ಬರಿ ಲೈಟ್ ಹಸ್ತಾವಳೆ ತಶೆ ಗಲ ತರ ಏಕ್ ಸೊಬಾ ಎತ್ತಾರೆ ಸೋಫಾ ಅಡ್ಲಾಯ್ ರೇ ಗಟ್ ಮಳಾರ ಗಟ್ ಕೈ ಮಾರ್ ಗದೆಗೆ ಸೊಡ್ಲಾಯ್ಗಿ ಕಿತೆ ಅಮ್ ಸೊ ಸೋಫಾ ಪಡೆಲಾಯ್ಗಿ ತುವೆ ಕಿತ್ಲೋ ಮೂ ಅಸ ಕಪ್ಸಾ ಬರಿ ಉತ್ ಮಜೋ ಮಣಾಲೋ ರೇ ಆ ಹಲ್ಟಾ ಸೋ ಸೋಫಾ ಪುರೋ ಮುಣೋನು ತೇ ಆಮೆ ಕುಶಿನ್ ಪೋರ್ ಕಾರ್ಮಿನಗರ್ ಗೆಲ್ಲಿನೆ ಕಾರ್ಮಿನ ಸೋ ಸೋಫಾ ಬಾರಿ ಮೂ ಅನಿ ಪೋಷ ದಿಸ್ತಾರೆ ಏಕ್ ಹೊಲಾಂತ ದೊರ್ತಾ ನಂಗಿನ ಬರೋ ದಿಸ್ತಾ ಆಮೆ ಮಜ ಪೂತಾ ಗಳೆ ಸಾಮ್ಲೆ ಮಾಕ ತೊಲತ್ತು ಸೋಫಾ ಸಾಯ್ಜೆ ಮುಣೋನು ತೊಲತ್ತು ಸೋಫಾ ತಾ ಗಲ್ಯಾತ್ ಈ ಮಿಸ್ಟೇಕ್ ಇಲಿ ತುವೆ ಗಟ್ ಸೋಫಾ ಗಲ್ ನೈ ವಲ್ಲೆ ಪೊರ್ದೆ ಕಾಲಾಕ ಗಲ ಏ ಓಲ್ಡ್ ಪೇಷನ್ ಜಲಾರೆ ತೇ ಆತಂತೆ ಯಾ ಇಲಾನೆ ಕೋನು ಅಲೆಕ್ಸಾ ರೂಮ್ ಅಬರಿ ಹಸೂನು ಅಮ್ಮಿ ಬಂದು ಕೆಲ ಹಂಗ ಆತ ತೂ ಚೀಂತರೆ ವಲ್ಲೆ ತೂ ಎ ಮಸ್ಲಿ ಮುನಿ ಬಜುಂಕು ಮುನಿ ಗಲಾರ ಸೋಗ್ಲಿ ತಸೋ ಪೊರ್ಮೊಳಮು ಅನಿ ತೂ ಹಂಗ ಮಸ್ಲಿ ಬಜ್ಲಾರ್ ಗಿನ ಅಂಕಾನ್ ಸೆಜಾರ್ ಚಾಂಕೀರ್ ಪೊರ್ಮೋಳಿ ಏತ ತುಜಾ ಮಸ್ಲೆಸೋ ಆಮ್ಸೋ ಕಾಯಿ ರೋಬಿ ಗಾಯಿ ಗುಡಾ ತಲ್ಲೋ ಕಾಯಿ ಖುಷ್ ನಾ ಕತ್ಯ ತಾಗೊಂಡ ಅಮ್ಗೆ ಮಸ್ಲಿ ಬಸ್ತಾ ದುನ ಆ ಈ ಕಿಚನ ಚಿ ಕ್ಯಾಬಿನೆಟ್ ಆ ನೆಂಗಿ ಆ ಏ ಕಾಲೆ ರೇ ಅಮ್ಗೆರ್ ಅಶಿ ಓಪನ್ ಕರ್ನ ಸೊಡ್ಲರ್ ಗಿನ ಓ ಸನ್ ಬಂದ ತತ ಚೈತ್ಲ ಅಕ ಕುಟ್ಟಿ ಜೇನ ತಲ ರಮಿನ್ ತೋರ್ ದೋರಿ ಜೇನೆ ಈ ಸಪ ಏ ಆಮಳೆ ರೇ ಕರ್ಮಿಣಾಗರು ತಾನೆ ಮುಂಬೈ ತಾವನು ಕೆಲ ಶೇಂತ ಕ್ಯಾಬಿನೆಟ್ ಅಂಕೈ ಕಾಚಿ ಪೊಳೋ ರಾಯ ಮುಂಜ ಪೂತಾ ಗಡೆ ಸಾಮೋನು ಅಂಗಿರ